0: ಬಜೆ ಅಮೇರ ಶಿವ ಲಡ ಮರು ಕಿತ್ತೆ ಬಜೆಯಾ ಲರಾ ಲರಾ ಹೋ ಗಯಾ ಜಿತ್ತೆ ಜಿತ್ತೆ ಬಜೆಯಾ ಲರಾ ಲರಾ ಹೋ ಗಯಾ ಜಿತ್ತೆ ಜಿತ್ತೆ ಬಜೆಯಾ ಅಮೇರ ಶಿವ ಲಡ ಮರು ಕಿತ್ತೆ ಬಜೆಯಾ ಲರಾ ಲರಾ ಹೋ ಗಯಾ ಜಿತ್ತೆ ಜಿತ್ತೆ ಬಜೆಯಾ
1: ಡಮರೂ ಬಜೆಯಾ ಮಣಿ ಮಹೇಶ ಡಮರೂ ಬಜೆಯಾ
0: ಮಣಿ ಮಹೇಶ
1: ಡಮರೂ ಬಜೆಯಾ ಮಣಿ ಮಹೇಶ
0: ಡಮರೂ ಬಜೆಯಾ ಮಣಿ ಮಹೇಶ
1: ಓ ಡಮರೂ ಬಜೆಯಾ